0: ಮಹಾಬಲಿಪುರ ಇನ್ ತಮಿಳುನಾಡು, ಮುಂಬೈ ಇನ್ ಮಹಾರಾಷ್ಟ್ರ, ನಲಂದಾ ಇನ್ ಬಿಹಾರ್, ಅಹಮದಾಬಾದ್ ಇನ್ ಗುಜರಾತ್, ಸಾರನಾಥ್ ಇನ್ ಉತ್ತರ ಪ್ರದೇಶ್, ಲೇ ಇನ್ ಲಡಾಖ್, ಹೈದರಾಬಾದ್ ಇನ್ ತೆಲಂಗಾಣ ಅಂಡ್ ಸಿಲ್ಚರ್ ಇನ್ ಅಸ್ಸಾಂ. ಇನ್ ಕೋಆರ್ಡಿನೇಷನ್ ವಿತ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಮೋರ್ ದ್ಯಾನ್ 210 ಇಂಡಿಯನ್ ಮಿಷನ್ಸ್ ಅಬ್ರಾಡ್ ವಿಲ್ ಆರ್ಗನೈಸ್ ಯೋಗಾ ಇವೆಂಟ್ಸ್ ಅಟ್ ನಿಯರ್ಲಿ 2,500 ಲೊಕೇಶನ್ಸ್ ಅಕ್ರಾಸ್ ದ ವರ್ಲ್ಡ್. ಇನ್ ಡೆಲ್ಲಿ ಯೋಗಾ ಸೆಲೆಬ್ರೇಷನ್ಸ್ ಆರ್ ಬೀಂಗ್ ಆರ್ಗನೈಸ್ಡ್ ಅಟ್ ಪ್ರಾಮಿನೆಂಟ್ ಪಬ್ಲಿಕ್ ಲೊಕೇಶನ್ಸ್ ಇನ್ಕ್ಲೂಡಿಂಗ್ ಲಾನ್ ಆಫ್ ಶಾಂತಿಪಥ್, ಕರ್ತವ್ಯ ಪಥ್, ನ್ಯೂ ಮೋತಿಬಾಗ್, ಸಿಪಿ ಸೆಂಟ್ರಲ್ ಪಾರ್ಕ್, ತಾಲ್ಕಟೋರಾ ಗಾರ್ಡನ್ ಅಂಡ್ ಯಮುನಾ ಎಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಆನಂದ್ ಕುಮಾರ್, ಆಕಾಶವಾಣಿ ನ್ಯೂಸ್, ಡೆಲ್ಲಿ.
1: Iran's joint military command announced today that the Strait of Hormuz has been closed once again, citing continued Israeli military operations in Lebanon and what it described as U.S. bad faith and a failure to uphold commitments aimed at ending the conflict. In a statement broadcast on state television, the command warned that further measures have been prepared if what it called aggression continues. In cricket, India completed a clean sweep of the three-match one-day international series with a comprehensive 9-wicket win over Afghanistan in the final match at the M.H. Chidambaram Stadium in Chennai today, as Yashasvi